0: ಹೇಳ್ತೇನೆ, ನೀವು ವಿಚಾರ ಇಲ್ಲ ದೇವ.
1: ಅನೇ ದೇವ ಮುಂತಿದ್ರೆ ಕದಾ ಸಾಜ ನಿಭಾಯಿಲ್ಲ ಅವ್ರ ಕಬಾಯ
0: ಅತ ಮೀ ಜಹೇದಿ ಬಸವೇನೆ ಪೇರ್ಲಿಲ್ಲ ಅನ್ನ ಖನಾರ ನಾಯಿ
1: ಅನೇವರಿಗೆ ಉಕ್ಕಳಾದ ಕಾಲು ಮುಸಾಮದಿ ಕಾಣಲಿಲ್ಲ ಅನ್ನ ಖನಾರ ನಾಯಿ
0: ಅನಿ ಜಹೇದಿ ಇಷ್ಟೇನ ಸಿಜಿಲ್ಲ ಅನ್ನ ಸುದಾ ಚಾಲನಾರ ನಾಯಿ
1: ಮನನ ಕರ್ತ ಮುಕ್ತ ಹೋಗ್ತಾಳ ಕಾಯ್ ಕಿಲಿ ಬರಿಕ ಸಾಜ ನಿಭಾಯಿ ಬರಿಕ
0: ಅಸಲು ಜೀವನ ಅಸಲು ದರಿ ಏನು ಮಲ್ಲ ಅನ್ನೋದ್ರ ಮೀ ಆಲೇ ಬರಸ್ತೇನೆ ನಿಗುನ್ ನಾಯಿ
1: ಕಾರ ಕತ್ನ ದಾದಾ ಬರ್ಕ ತುಮಲ ಅನ್ನ ಜೀವನ ದೇಲ ತಯಾರ ಬರಿಕ
0: ಮನನ ಕರ್ತಾನ ಮನಿ ದ್ಯಾನಿ ವಿಚಾರ ಗೆಲ
1: ಅನಿ ಬರಿಕ ಬೋಳ ಬೋಳ ವಲ್ಲ ದಾದಲ ಬೋಲ ಅವನಿ ಗೆತ್ಲ ಅನ್ನ ಗುಣ ಸಲ್ಲ ಬರಿಕ
0: ತಾ ಬಿಡು ತುಮ ಜಹೇದಿ ನಿಗುನ್ ಕುಟಗಿಲಿ
1: ಅನಿ ಬರಿಕ ತಟ್ಟ ಮಲ ಬರಿಕ
0: ಕಮಳೀಶ್ವರ ಗವಾ.

0: ಚಾದ್ರಿ ಬೀಳಲಕ್ಕಾಯಿನ ಹೊಲದಲ್ಲ ದೇವ
1: ಅನಕಾಯಿ ಕೇಳಬ್ರಿಕ ತಟ್ಟಮಲ ಬ್ರಿಕ